0: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
0: ಚುಕ್ಕಿ ಮುಟ್ಟೋ ಹಮ್ಮಿಗೆ,
1: ಚುಕ್ಕಿ ಮುಟ್ಟೋ ಹಮ್ಮಿಗೆ.
0: ಲಿಖ ಲಿಯಾ?
2: ಹಾಂ.
0: ಸಬ್ ಲೋ ಲಿಖ ಲಿಯಾ?
2: ಹಾಂ.
0: ಅಚ್ಛಾ, ತೋ ಅಗ್ಲಾ ಸೆನ್ಸ್. ದೂರ ದೂರ ಹಾರಿ ಹಾರಿ,
1: ದೂರ ದೂರ ಹಾರಿ ಹಾರಿ,
0: ವ್ಯೋಮ ಕಾಣುವ ಬಗೆ,
1: ವ್ಯೋಮ ಕಾಣುವ ಬಗೆ,
0: ಹಸಿವ ಮರೆಸಿ,
1: ಹಸಿವ ಮರೆಸಿ,
0: ವಾಂಛೆ ಮೆರೆಸಿ,
1: ವಾಂಛೆ ಮೆರೆಸಿ,
0: ದಿಗಂತ ಸೇರೋ ಲಘು ಬಗೆ,
1: ದಿಗಂತ ಸೇರೋ ಲಘು ಬಗೆ.
0: ಆ ತೋ ಅಬ್ ಬಚ್ಚಾ ಆಖಿರ್ ಸ್ಟ್ಯಾನ್ಸ್ ವೋ ಭೀ ಸುನಾ ದೋ, ಲಿಖ್ ಲೇತೆ ಹೈ. ಯಾವ ನಾಡೋ ಎಂಥ ಕಾಡೋ,
1: ಯಾವ ನಾಡೋ ಎಂಥ ಕಾಡೋ,
0: ಹಾರೋ ಆಸೆ ಹಕ್ಕಿಗೆ,
1: ಹಾರೋ ಆಸೆ ಹಕ್ಕಿಗೆ,
0: ಮುಕ್ತ ಗಗನ ನೂರು ಕಾಲ,
1: ಮುಕ್ತ ಗಗನ ನೂರು ಕಾಲ,
0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ ಲಿಯಾ. ಅಭಿ ಸೇ ಕೈಸೆ ಗಾನಾ, ಕಿಸ್ ತರ ಗಾನಾ, ಏ ತೋ ಮಾಲೂಮ್ ಹೋ ರಹಾ ಹೈ ನಾ?
2: ಹಾಂ.
0: ಅಚ್ಛಾ ಜೀ, ಜರಾ ಚುಪ್ಕೆ ರಹನಾ, ಗೀತಾ ಜೀ ಆ ರಹೀ ಹೈ ದೀದಿ, ಉಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ.
0: ಗೀತಾ ಜೀ ಆಯೇ ಯಹಾಂ, ಹಮಾರೇ ಬಚ್ಚೆ ಸಬ್ ಏಕ್ ಗಾನಾ ಸೀಖನಾ ಚಾಹತೆ ಹೈ, ಪೆಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?